Imagina. ಶಿವಸುವನ ಷಡಾಸನ ಭ್ರಾತ ಗೌರಿ ಲಲನ ವಿಶ್ವ ವಿಖ್ಯಾತ ಚವರ ಸುಧಾರಿ ಭೂಷಕ ವಾಹನ ಸೋಹತಾರಿ.